0: tung ina kenai haibisini bharat ki oina tropical monsoon climate ki celsius degree kun tare tagina celsius degree kun tra manga da dengue fever khwaide ki sandu I haina bharat ki center for climate change research indian institute of tropical meteorology ministry of arts sciences pune gi sofia winkleska amasung maha ki thijulwe kangbuna kumli singani kun manga da united states ta phongba nature group ki scientific report ki sefong amada phongdokli adubu regional environment ki thakta mapham mapham gi khetna badi leitabnatte bharat ki kunung oriba delhi gi mi kungna taba mapham asida dengi sandopagi khwaide gi chanaba temperature asi celsius degree kutra dagina celsius degree kutra mapan oire amasung pune dana temperature asi celsius degree kutra mangani haina report aduda maik sengna palli kum lisin aniga kuntarukta united states ta phongba environmental research journal da christy ebi amasung joswan nilamna department of global health amasung environment and occupational health sciences university of washington usa gi changing sangi report amana global warming na dengue fever hengat pagi khwaide gi achoba maram ni haina su palli
1: ani subada dengue laina asi temperature da natna nongju gi changa su adumak yamna mari lainai nongchu bagi moong matongna dengue transmission da adukki matik ahongba piri chahi amagi punna loba nongju gi chang haibadi cumulative annual rainfall gadi dengue lai hoga thoina mari lainai ನದ್ರಗಸು ಪಾರಪ್ ತೌನ ಮತಂ ಸಾಂಗ್ನ ಚೂಬ ನೋಂಗ್ನದಿ ದೆಂಗಿ ಲೈಹೌ ಅದುಕ್ಕಿ ಮತಿಕ್ ಮಸಿಂಗ್ ಹೆಂಗತ್ಹಲ್ಲಿ ಚೌಖತ್ ಖೋಂಗ್ಥಾಂಗ್ ಅಮಸುಂಗ್ ಅರ್ಬನೈಜೇಷನ್ ಗಿ ಚೈಥೇಂಗ್ ಒಯ್ನ ಐಖೋಯ್ನ ವಾಟರ್ ಸ್ಟೋರೇಜ್ ಟ್ಯಾಂಕಿ ಇಸಿಂಗ್ ಹಾಪಯಾಬ ಕೋನ್ನ ಚಿಂಗ್ಬನ ಅಮುಕ್ಕಸು ಕಾಂಗ್ ಸಿಂಗ್ ಗಿ ಮಚಾ ಪೋಖಂ ಒಯ್ರರಿ
0: ಅಹುಂ ಸುಬದ ಎದಿಸ್ ಎಜಿಪ್ತಿ ಕೌಬ ಕಾಂಗ್ ಮಖಲ್ನ ಹಿಂಗ್ನಬಗಿದಮಕ್ ಯಾಮ್ದ್ರಬದ ಚಾದ ಹುಂಫುಗಿ ಚಾಂಗ್ದ ನುಂಗ್ಸಿತ್ತ ಯಾವ ಇಸಿಂಗ್ ಮನಿಲ್ ಗಿ ಮಥೌ ತಾಯ್ ಮಸಿಗಿ ಚಾಂಗ್ ಅಸಿ ಹಂಥಗ್ರಗದಿ ಕಾಂಗ್ ಗಿ ಮಸಾದ ಯಾವ ಇಸಿಂಗ್ ಗಿ ಚಾಂಗ್ ಅಸಿ ಇಸಿಂಗ್ ಮನಿಲ್ ಒಯ್ನ ಓನ್ಖಿ ಅಮಸುಂಗ್ ಕಾಂಗ್ ಮಸಾ ಸೊಂಥಹಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಗೆ ಸಾದ ಹುಂಫುಗಿ ಮಖಾದ ಲೈಕ್ರಬದಿ ಕಾಂಗ್ ಮಸಾದ ಯಾವ ಡೆಂಗಿ ವೈರಸ್ ಅಸಿ ಸಖಾವುದಗಿ ಸಲೈವರಿ ಗ್ರಾನ್ ಯೋರ್ಪ ಗಮ್ದೆ ಡೆಂಗಿ ಗೆ ವೈರಸ್ ಅಸಿ ವೆಕ್ಟರ್ ಉಹೆಂದೆ ಮತ್ತು ಅಸುಮ್ನ ಪುನ್ನ ಯೆಂಗ್ಬದ ಅನೇಂಬ ರಿಲೇಟಿವ್ ಹ್ಯುಮಿಡಿಟಿ ದ ಕಾಂಗ್ ಗೆ ಲೈಫ್ ಸ್ಪಾನ್ ಹೈಬದಿ ಮಪುನ್ಸಿ ಅಸಿ ಟೆನ್ಸಿಲ್ಲಿ ಅದುಮಪು ರಿಲೇಟಿವ್ ಹ್ಯುಮಿಡಿಟಿ ಸಿಂಗ್ನ ಚಾಂಗ್ ಅಮದಗಿ ಕಾ ಹೆನ ವಂಖಲಕ್ಲಬದಿ ಡೆಂಗಿ ಸಂದೋಪ ಚಾಂಗ್ ಹಂಥಕಿ ರಿಲೇಟಿವ್ ಹ್ಯುಮಿಡಿಟಿ ಗೆ ಚಾಂಗ್ ಅಸಿ ಚಾದ ಹುಂಫುದಗಿನ ಚಾದ ಹುಂಫುದ್ರ ನಿಪಾನ್ ಫಾವು ಲೈಬ ಮತಂ ಹೈಬದಿ ಜುನ್ ಥಾದಗಿನ ಸೆಪ್ಟೆಂಬರ್ ಥಾ ಫಾವುದ ಡೆಂಗಿ ಲೈನ ನಾಬ ಮಿಯುಸಿಂಗ್ ಮಸಿಂಗ್ ಹೆಂಗಲಕ್ಲಿ ಭಾರತ ನತನ ಚೈನಾಗಿ ಗ್ವಾಂಗ್ಜೌದಸು ರಿಲೇಟಿವ್ ಹ್ಯುಮಿಡಿಟಿ ಗೆ ಚಾಂಗ್ ಅಸಿದ ಡೆಂಗಿ ಇನ್ಸಿಡೆಂಟ್ ಹೆಂಗತ್ಪ ಅಸುಕಿ ಮತಿ ಥೆಂಗ್ನೆ
1: ಮಥಕ್ತ ಪನ್ಖ್ರಿಬ ಮರಂ ಕಯಾ ಅಸಿನ ಮರಂ ಒಯ್ರಗ ಭಾರತ್ ಗೆ ಒರಿಶಾ ಗೆ ಕಥಕ್ತ ಲೈಬ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ಪದ್ಮಿನಿ ಕೇರ್ ಹಾಸ್ಪಿಟಲ್ ತಂಗಿದ ಥಬಕ್ ತೌರಿಬ ಸ್ವಾಸ್ಟಿಕ್ ಆಚಾರ್ಯ ಅಮಸುಂಗ್ ಮಹಾಕಿ ಥಿಜಿಲ್ಲೋಯ್ ಕಾಂಗ್ಬೂಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಸ್ಯಾನ್ ಫ್ರಾನ್ಸಿಸ್ಕೋದ ಫೋಂಗ್ಬ ಕ್ಯೂರಿಯಸ್ ಜರ್ನಲ್ಗೆ ಮತುಂಗ್ ಇನ್ನ ಭಾರತದ ಖ್ವಾಯ್ದಗಿ ಡೆಂಗಿ ಕೇಸ್ ವಾಂಗ್ಬ ಥಾಸಿಂಗ್ ಅಸಿ ಜುನ್ದಗಿ ಹೌರಗ ಅಕ್ಟೋಬರ್ ಫಾವುನಿ ಹಾಯ್ನ ರಿಪೋರ್ಟ್ಸಿಂಗ್ದ ಪಲ್ಲಿ ಸಾವಗಿ ಚಾಂಗ್ ಹಂಥರಕ್ಲಬ ನವೆಂಬರ್ ಥಾ ಯೋರಕ್ಪದದಿ ಡೆಂಗಿ ಕೇಸ್ ಅಸಿ ಖರ ಖಜಿಕ್ ನೇಮ್ಥರಕಿ ನ್ಯಾಷನಲ್ ಸೆಂಟರ್ ಫಾರ್ ವೆಕ್ಟರ್ ಬೋನ್ ಡಿಸೀಸ್ ಕಂಟ್ರೋಲ್ಗೆ ಚೆಫೋಂಗ್ ಮತುಂಗ್ ಇನ್ನ ಡೆಂಗಿ ಲೈನ ಸಂದೋಕ್ತನಬ ಕಾಂಗ್ಲೋನ್ ಖರ ಪನ್ಬ ತಾರಬದಿ ಅಹಾನ್ಬದ ಸೋರ್ಸ್ ರಿಡಕ್ಷನ್ ಹೈಬದಿ ಕಾಂಗ್ಗೆ ಮರುಂ ಕೊಕ್ಫಂ ಮಫಂ ಹಂಥಹನ್ಬ ಅನಿಸುಬದ ಬಯೋಲಾಜಿಕಲ್ ಕಂಟ್ರೋಲ್ ಒಯ್ನ ಕಾಂಗ್ ಮಚಾ ಚಾಥೋಪ ಗಂಬ ಗಾ ಮಚಾ ಸ್ಪೇಸಿಸ್ ಗಂಬೂಷಿಯಾ ನತ್ರಗ ಗಂಪಿ ಥಾದಬ ಅಹುಂಸುಬದ ಕಾಂಗ್ ಮಪಿ ಕಂಟ್ರೋಲ್ ತೌನಬ ಫೋಗಿಂಗ್ ಅಮಸುಂಗ್ ಸ್ಪ್ರೇಯಿಂಗ್ ತೌಬ ಮರಿಸುಬದ ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ ಒಯ್ನ ಕಾಂಗ್ ಚಿಖಂದನಬ ಕಾಂಖಲ್ನ ಚಿಂಗ್ಬ ಸಿಜಿನ್ನಬ ಮೊಸ್ಕಿಟೋ ರೆಪಿಲೆಂಟ್ ತೈಬ ಇಸಾ ಕುಪ್ಪ ಫಿರೋಲ್ ಸೇತ್ ಚಾಬ ಅಸಿನಿ
0: ಪುಂಡುಮಕ್ಸಿ ಓದುನಸು ಎಕುಯ್ ಮಿಯುಯ್ಬನ ಮಲೆಯಂದ ಖಲ್ ಕಾಯ್ಬಗಿ ಖಲ್ಗ ಮರಿ ಲೈನಬ ಥೋಂಗ್ ಸಿಂಗ್ದ ಚಥರಿಬ ಅರಾನ್ಬ ಥೋಂಗ್ ಸಿಂಗ್ ಕಯ ಅಸಿನ ಎಕುಯ್ದ ಓಲಕ್ಲಿಬ ಐಂಗ್ ಅಸಾಗಿ ಅಕಾಯ್ಬ ಅಸಿನ ಹಂಥದ್ರಗದಿ ತುಂಗ್ದ ಲಾಕದುರಿಬ ಚಹಿ ಚಾ ಕಯ ಅಸಿದದಿ ಲೈನಾ ಲೈಚಿತ್ ಕಯಾದಿ ಅದುಮಕ್ ಹೆಂಗಲಕ್ತುನ ಮಿಯುಯ್ಬ ಕಂಗ್ಲುಪ್ ಎಕುಯ್ನ ಇತತತ್ತನ ಸಿಂಗ್ನರಕ್ಕಿಗನೆ ಪೊಲ್ಯೂಷನ್ಗೆ ಚಾಂಗ್ ಹಂಥಹನ್ಬ ಎಕುಯ್ಗೆ ಅಕೋಯ್ಬಗಿ ಮಫಂಸಿಂಗ್ದ ಉ ಯಾಮ್ನ ಥಾಜಿನ್ಬ ಮಹುಸಾನ ಲೈರಂಲಿಬ ಚಿಂಗ್ ಪಾತ್ ತುರೇಲ್ ಸಿಂಗ್ ಗಾಕ್ ಸೇನ ಥಂಬ ಮಪಂಗಿ ಅಮದಿ ತುಂಬಂಗಮ್ಲುಯ್ದಬ ಪೊಚೈಸಿಂಗ್ ಇಸಿಂಗಿ ಪುಕೈದ ಲಂಗ್ಸಿನ್ಬಿದಬ ಲಂಗು ಸಿಮುಬದ ಸಿಜಿನರಿಬ ಕೆಮಿಕಲ್ ಹಾರಸಿಂಗ್ ಇರಂ ಖೋಂಗ್ಲಂದ ಸೆಂಥಹನ್ಬಿದಬ ಖೋಂಗ್ನ ಚಟ್ಪ ಯಾಬ ಮಫಂಸಿಂಗ್ದ ಗಾರಿ ಸಿಜಿನದಬ ಪುಂನಮಕ್ ಅಸಿನ ಐಂಗ್ ಅಸಾಗಿ ಚಾಂಗ್ ಕಹೆಂದನ ಥಂಬದ ಮತೆಂಗ್ ಪಾಂಗನೆ
1: ಅರೋಯ್ಬದ ಅಮುಕ್ ಥಂಜರಿ ತುಂಗಿ ಮಿರೋಲ್ ಸಿಂಗ್ದ ದೀಪ್ ಟೆಕ್ನಾಲಜಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಮಸುಂಗ್ ಕ್ವಾಂಟಮ್ ಟೆಕ್ನಾಲಜಿನ ಪುನ್ಸಿಲ್ಲಕ್ಪ ಹಾಯ್ಬೆ ಹಿರಂಸಿದ

0: ಸ್ಪೇನ್ದಲ್ಲಿ ಲೈಬ ಮಲ್ಟಿವರ್ಸ್ ಕಂಪ್ಯೂಟಿಂಗ್ ದ ಪ್ರಿನ್ಸಿಪಲ್ ಸೈಂಟಿಸ್ಟ್ ಓರಿಬ ಡಾಕ್ಟರ್ ಆಗಸ್ಟಿನ್ ಖೆಟ್ರಿ ಮಯುಂಗ ಅಕುಯಿಗೆ ಮಿಹುತ್ ರೈಟ್ ಚಂದ ಚಿಂಗ್ಥಾಂಗ್ ಉನದನ ವರಿ ಸಾಬ
1: ngasimu pudura luxury science magazine tungi mirol singda deep technology da artificial intelligence amusung quantum technology na punsilakpa haiba hiram sida khana nenana ba akasman infal ki studio da linksinduna lebiraba dr augustin khetrimembu ahanu mokta da ikai khumna jabagaloina na taram nokchari
2: akasman infal bu thagat pa phongdokchari aduga tabiriba miambu su noruk na khurumjari
1: dr augustin khujiksi malem sida mamang da amukta thokidriba mong da haje batare sum for every decade singda anoba invention anoba disco ಕೋವರಿಸಿಂಗ್ನ ಪುಥೋಲಕ್ಪಸಿದ ಹಂದಕಿ ಲಾಸ್ಟ್ 10 ಇಯರ್ಸಿದ ಲಾಯಿಬ ಅನುಬ ಚಂಗೆಂಗ್ಸಂಗ್ಸಿದ ಥೋಲಕ್ಇಬ ಟೆಕ್ನಾಲಜಿಸಿ ಅಂಗಕ್ಬ ಫಂಗ್ನ ಲೈರರೆ ಮಖೋಯಿಸಿಂಗ್ದುಗಿ ಮಥಕ್ದ ಹುಜಿಕ್ಸೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಕಿ ಅದಗಿ ಕ್ವಾಂಟಮ್ ಟೆಕ್ನಾಲಜಿಗಿ ಯಾವರೆ ಮಸಿಗಿ ಮಥಕ್ಸಿದ ಮೆಚಿನ್ ಲರ್ನಿಂಗ್ಗಿ ನ್ಯೂರಲ್ ನೆಟ್ವರ್ಕ್ಗಿ ಎಡ್ಜ್ ಕಂಪ್ಯೂಟಿಂಗ್ಗಿ ಏಜೆಂಟಿಕ್ ಎಐಗಿ ಅದಗಿ ಫಿಸಿಕಲ್ ರೋಬೋಟಿಕ್ಸ್ಗಿ ಹೈಬ ಮಯಾಮ್ಸಿನ ಅಕ್ವಿಗಿ ಅನುಬ ಪುನ್ಸಿರೋಲ್ ಅಮ ಸೆಮ್ಗಲಕ್ಪಸಿದ ಅಸುಕಿ ಮತಿಕ್ ಅಹೋಂಬ ಪೊರಕ್ರೆ ಲೋಯ್ನ ಲೋಯ್ನನ ಹುಜಿಕ್ಸೆ ಅನುಬ ಅಮುಕ್ ವಾಹಿ ಹೈಜಬತಾರೆ ಅಕ್ವಿಗಿ ತುಂಗಿ ಫ್ಯೂಚರ್ಗಿ ಟೆಕ್ನಾಲಜಿನಿ ಕಾಯ್ನಗ ಹೈನರಿಬ ಡೀಪ್ ಟೆಕ್ನಾಲಜಿಸು ಅಮನೆ ಅದನ್ನ ಗಸಿ ಅಕ್ವಿನ ಕನ್ನಗದರಿಬ ಹಿರಂಸಿದಸು ಯಾವರಿಸೆ ಡೀಪ್ ಟೆಕ್ನಾಲಜಿ ಮ ಯಾವರೆ ಅದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೈದಿ ರೈಸ್ ಆಫ್ ಅಕ್ವಿ ಇಂಟಿಗ್ರೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಕ್ವಾಂಟಮ್ ಟೆಕ್ನಾಲಜಿನಿ ಅದನ್ನ ಅಹನ್ ಮಕ್ತದ ಅಕ್ವಿನ ವಹೌದು ಅಯ್ನ ಡಾಕ್ಟರ್ ಅಗಸ್ಟಿನ್ದಗಿ ಅಕ್ವಿನ ಖಂಗ್ಜಿನಿಂಗಿಸಿ ಡೀಪ್ ಟೆಕ್ನಾಲಜಿನ ಮಯಾಮ್ ಹೈನರಿಸೆ ಮಸಿ ಎಕ್ಸಾಕ್ಟ್ಲಿ ಕರಿನೋ ಅದುಗ ಮಸಿಸೆ ಕನ್ವೆನ್ಷನಲ್ ಟೆಕ್ನಾಲಜಿಗಾಗಿ ಮಂಗೊಂದ ಯಾಮ್ನ ಚೌನ ಕೆನರಿಸೆ ಕರಿನೋ ಅದು ಕಿತಂಗ್ ಮೇಕ್ಸೆಂಗ್ ತಂಗ್ ಥಂಬಿಯೋ
2: ಚುಮಿತಮೋ ಅಕ್ವಿನ ಟೆಕ್ನಾಲಜಿ ಹೈಬದ ಅಕ್ವಿನ ಯೂಶುವಲಿ ಕನರಿಸೆ ಸ್ಮಾರ್ಟ್ ಫೋನ್ಸ್ ಅದಗಿ ಸೋಶಿಯಲ್ ಮೀಡಿಯಾ ಆಪ್ಸ್ ಅದಗಿ ಆನ್ಲೈನ್ ಶಾಪಿಂಗ್ ತೋಬಗುಂಬ ಅದಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಕ ಸಿಬುನ ಅಕ್ವಿನ ಕನ್ವೆನ್ಷನಲ್ ಟೆಕ್ನಾಲಜಿ ಮಮಾಂಗೈದ ತೋಗಿಬ ಸೈಂಟಿಫಿಕ್ ಡಿಸ್ಕವರಿ ದ ಬೇಸ್ ತೋರಗ ಅದುಗಿ ಸೈಂಟಿಫಿಕ್ ಡಿಸ್ಕವರಿ ಟು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ದ ಅಂಥೋರಕ್ ಮನೆ ಕನ್ವೆನ್ಷನಲ್ ಟೆಕ್ನಾಲಜಿ ಅದುಗ ಕನ್ವೆನ್ಷನಲ್ ಟೆಕ್ನಾಲಜಿ ನ ಹುಜಿಕ್ ತೋರಿಸಿ ಮೋಸ್ಟ್ ಆಫ್ ದೆಮ್ ದೇ ಆರ್ ಫೋಕಸ್ ಆನ್ ಅಕ್ವಿಗಿ ಇಂಪ್ರೂವಿಂಗ್ ಅವರ್ ಲೈಫ್ ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಇನ್ಕ್ರಿಮೆಂಟಲ್ ಚೇಂಜಸ್ ಹೈತಾರ ಹೈಬದಿ ಸ್ಮಾರ್ಟ್ ಫೋನ್ಸ್ ಪಿಎಂಬದಗಿ ಸ್ಕ್ರೀನ್ ಚೌಥ್ರೋಪಗುಂಬ ಅದುದಗಿ ಸ್ಮಾರ್ಟ್ ಫೋನ್ಸ್ 5 ಮೆಗಾ ಪಿಕ್ಸೆಲ್ ಒಂಬದಗಿ 20 ಮೆಗಾ ಪಿಕ್ಸೆಲ್ ಒರಪಗುಂಬ ಅದುದಗಿ ಮೆಸೇಜಿಂಗ್ ಸರ್ವಿಸ್ ದ ಹೈರಗನ ಅಕ್ವಿ ವಾಯ್ಸ್ ಕಾಲ್ಸ್ ದಗಿ ವಿಡಿಯೋ ಕಾಲ್ಸ್ ದ ಒಲಕ್ಪಗುಂಬ ಸೊ ದೇ ಆರ್ ಬೇಸ್ ಆನ್ ಟೆಕ್ನಾಲಜಿದಿ ಲೈರಬ ಬಟ್ ಅದುದ ಇಂಪ್ರೂವ್ಮೆಂಟ್ ತರಪನೆ ಸೊ ದಟ್ಸ್ ಕನ್ವೆನ್ಷನಲ್ ಟೆಕ್ನಾಲಜಿ ಸೊ ಕನ್ವೆನ್ಷನಲ್ ಟೆಕ್ನಾಲಜಿನ ಅಕ್ವಿಗಿ ಲೈಫ್ ಸಿ ಇಂಪ್ರೂವ್ ತ ಹೊಲ್ಲಿ ಕ ಇಟ್ ಮೇಕ್ಸ್ ಅವರ್ ಲೈಫ್ ಈಸಿಯರ್ ಅದುಬು ಡಿಪ್ ಟೆಕ್ನಾಲಜಿದಿ ಇಟ್ಸ್ ಡಿಫ್ರೆಂಟ್ ಡಿಪ್ ಟೆಕ್ನಾಲಜಿನ ದೇ ಆರ್ ಬೇಸ್ ಆನ್ ಆನ್ ಗೋಯಿಂಗ್ ಸೈಂಟಿಫಿಕ್ ಬ್ರೇಕ್ ಥ್ರೂ ಹುಜಿ ಹುಜಿ ಲೈರಬ ಸೈಂಟಿಫಿಕ್ ಬ್ರೇಕ್ ಥ್ರೂ ದ ಬೇಸ್ ತ ಪೋನೆ ಅದುಗ ಡಿಪ್ ಟೆಕ್ನಾಲಜಿ ಸಿಗಿ ರಿಸಲ್ಟ್ಸ್ ದಿ ಇಮಿಡಿಯೇಟ್ಲಿ ಫಂಗ್ದವಸು ಯಾ ಸೊ ಇಟ್ ಮೇ ಟೇಕ್ ಲೈಕ್ 5-10 ಇಯರ್ಸ್ ಅದುಗ ಡಿಪ್ ಟೆಕ್ನಾಲಜಿಗಿ ರಿಸಲ್ಟ್ ಈಸ್ ಜಸ್ಟ್ ಇಂಪ್ರೂವಿಂಗ್ ಲೈಫ್ಸ್ ಕತಂಗ್ ನತವ ಹಾನ್ ಒಯ್ಥೋಮದ ಪಾಸಿಬಿಲಿಟೀಸ್ ಮಯಾಮ ಅಮ ಕ್ರಿಯೇಟ್ ತರಪಸೆ ಸಿ ಡಿಪ್ ಟೆಕ್ನಾಲಜಿನ ಎಕ್ಸಾಂಪಲ್ ಒಯ್ನ ಹೈರಬದ ಮತಮ ಅಮದ ಎಲೆಕ್ಟ್ರಿಸಿಟಿ ಪುಥೋರಪಕ ಎಲೆಕ್ಟ್ರಿಸಿಟಿ ಇಸ್ ಜಸ್ಟ್ ಕ್ಯಾಂಡಲ್ ಥಾಲಂಬದಗಿ ಲೈಟ್ ಬಲ್ಬ್ ಥಾಲಕ್ಪದ ಕತ ನತ್ಯವ ಎಲೆಕ್ಟ್ರಿಸಿಟಿ ಲಾಕ್ಪದಗಿ ಟ್ರಾನ್ಸ್ಪೋರ್ಟೇಷನ್ ದ ಎಲೆಕ್ಟ್ರಾನಿಕ್ಸ್ ದ ಕಂಪ್ಯೂಟರ್ ದ ಇಂಡಸ್ಟ್ರಿ ದ ಸಿಗ್ನಿಫಿಕೆಂಟ್ ಚೇಂಜಸ್ ಹ್ಯೂಮನ್ ಲೈಫ್ಸ್ ಲಾಕ್ಯ ಜಸ್ಟ್ ಲೈಕ್ ದ ಡಿಪ್ ಟೆಕ್ನಾಲಜಿನ ತಗೊಳಿಸಿ ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ಫೀಚರ್ ವಿಚ್ ವಾಸ್ ಅದರ್ವೈಸ್ ಥಾಟ್ ಟು ಬಿ ಇಂಪಾಸಿಬಲ್
1: ಹಾಗೆ ಅಕ್ವಿಗಿ ಲೈರಿಬ ಪುನ್ಸಿ ಮರೆಲ್ ಪುನ್ಸಿರೋಲ್ಸೆ ಒನ್ಸ್ ಅಮುಕ್ ಅಕ್ವಿಗಿ ಥಿಯೋರಿ ಇದು ನ ಪ್ರಾಕ್ಟಿಕಲ್ ದ ಬ್ರೇಕ್ ಥ್ರೂ ತಗೊಂಡ ಮತ್ತೆ ಖಕ್ಕೆನ್ ಚೇಂಜ್ ತಗೋದನೇವ ಮಾತ್ರ ಅದು ಎಕ್ಸಾಂಪಲ್ ಸೆ ಅಮನ್ದಂಗ್ ಬಿಬಿಯುನೆ ಹುಜಿಕಿ ಡಿಪ್ ಟೆಕ್ನಾಲಜಿನ ಹುಜಿಕನ್ ರಿಸರ್ಚ್ ತರಪ ಅಮ್ಸು ತುಂಗ್ದ ಒರಪ ಯಾವಸಿಂಗ್
2: ಡಿಪ್ ಟೆಕ್ನಾಲಜಿಗಿ ಎಕ್ಸಾಂಪಲ್ ಕ್ರಾಜೆ ಹುಜಿಕ ಅಕ್ವಿಗಿ ನಸಿಗಿ ಟಾಪಿಕ್ ಆಫ್ ಡಿಸ್ಕಷನ್ ಓಗಿದರಿಬ ಎಐ ಗೆ ಸರ್ಟನ್ ಆಸ್ಪೆಕ್ಟ್ಸ್ ಆಫ್ ಎಐ ಅದರಿಗಿ ಕ್ವಾಂಟಮ್ ಟೆಕ್ನಾಲಜಿ ಆನ್ ಗೋಯಿಂಗ್ ಸೈಂಟಿಫಿಕ್ ಬ್ರೇಕ್ ಥ್ರೂ ಆಗ್ತಾನೆ ಕ್ವಾಂಟಮ್ ಟೆಕ್ನಾಲಜಿಗೆ ಇಮಿಡಿಯೇಟ್ ರಿಸಲ್ಟ್ಸ್ ಅಕ್ವಿ ಉದ್ರಿ ಕ ಇಟ್ ವಿಲ್ ಟೇಕ್ ಟೈಮ್ ಬಟ್ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಅವರ್ ಫ್ಯೂಚರ್ ವಿ ಬಿಲೀವ್ ದಟ್ ಅದಗಿ ರೋಬೋಟಿಕ್ಸ್ ಅದರಿಗಿ ಬಯೋಟೆಕ್ನಾಲಜಿ ಜಿನ್ ಎಡಿಟಿಂಗ್ ಅದಕ್ಕೆ ಸ್ಪೇಸ್ ಟೆಕ್ನಾಲಜಿ ಸುಗುಂಬಸೆ ಲೈಕ್ ದಿಸ್ ಆರ್ ಕನ್ಸಿಡರ್ ಟು ಬಿ ಹೌಜಿಕಿ ಒಯ್ನ ಟುಡೇಸ್ ಡಿಪ್ ಟೆಕ್ನಾಲಜಿ ಹೈತಾರೆ
1: ಅದನ್ನ ಡಾಕ್ಟರ್ ಅಗಸ್ಟಿನ್ಸ್ನು ಅಪ್ಪನ್ಬಿರಿಬ ತುಂಗಿ ಫ್ಯೂಚರ್ದು ಒರೆಕದಿಬ ಡಿಪ್ ಟೆಕ್ನಾಲಜಿಸಿದದಿ ಗಸಾಗಿ ಮೆಡಿಸಿನ್ದು ಹಾನ ಮಮಾಂಗ್ದ ಕಂಪನಿಸಿಂಗ್ಸ್ನ ಆಂಟಿಬಯೋಟಿಕ್ ಕಾನ್ಸೆಪ್ಟ್ಸೆ ಥೀರರು ಕಾಯ್ನ ಹರಂಬಸೆ ಡಿಪ್ ಟೆಕ್ನಾಲಜಿಸಿ ಲಾಕ್ರವ ಮತುಂಗದಿ ಮೈಕ್ರೋ ಆರ್ಗನೈಸಮ್ಸಿಂಗ್ಸೆ ಆಂಟಿಬಯೋಟಿಕ್ದ ಮರುಗುವಿನ ಯಾವರಿಬಸಿಂಗ್ಸೆ ಕದಾಯ ಕದಾಯ್ದ ಲೈಗೇಬೋಕ್ದ ಮಕ್ಕಳಿಸಿನ ಖಂಗಪಗಿ ಅಮಕ ಲೈರೆ ಕಾಯ್ನಗ ಪೇಪರ್ದ ತಿಂಗಳ ಅಮಕ ಯಾವಗಿ ಹಾಯ್ತಾರೆ ಅಕ್ವಿಗಿ ಟೆಂಪರೇಚರ್ಸ್ ಯಾಮ್ ಹೈ ಒಯ್ಬ ಮಫಮ್ ಅದಗಿ ಯಾಮ್ನ ಲೋ ಒಯ್ಬ ಎಕ್ಸ್ಟ್ರೀಮ್ ಕ್ಲೈಮೇಟ್ಸು ಫಂಗಕ್ಪಸಿಂಗ್ಸೆ ಕೋ ಅದಗಿ ಮನುಂದ ಊಗಿ ಮನುಂದ ಲೈರಂಬ ಹಾಯ್ತಾರೆ ಮಯಾಮ್ಸಿನ ಅಮುಕ್ ಹುಜಿಕ್ಸೆ ಅನುಬ ಮೆಡಿಸಿನ್ಸ್ಗಿ ಕಂಗೂನ್ಸಿದ ಯಾಮ್ನ ಕುಮಾಕ್ ಚೌಕ್ಸಲಕ್ಕನಿ ಕಾಯ್ನಗ ಮಕ್ಕಳಿನ ಅಕ್ವಿದ ಪ್ರೀತಿ ತೋಗಿಬಸು ಲೈರೆ ಅದು ಹಾಯ್ಬದಿ ಡಿಪ್ ಟೆಕ್ನಾಲಜಿನ ಲಾಗದಿ ಅಕ್ವಿಗಿ ಲೈಫ್ಸೆ ಸುಮ್ ಅಮ ಸೇಪ್ ಅಮದ ಲಾಕಿನಿನ ಹಾಯ್ಬನೆ ಅದನ್ನ ಡಾಕ್ಟರ್ ಅಗಸ್ಟಿನ್ದ ಪನ್ಬಿಬ ರೈಸ್ ಆಫ್ ಇಂಟಿಗ್ರೇಷನ್ ಆಫ್ ಎಐ ಅಂಡ್ ದ ಕ್ವಾಂಟಮ್ಸಿನೆ ಅನ್ನ ಹುಜಿಕ್ಸಿ ಮಯಾಮ್ ಖುದಿ ಮಗ್ನ ಎಐ ಎಐ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸುಕಿ ಮತ್ತೆ ಸಿಜಿನರೆ ಅನ್ನ ಮಸಿ

0: masani pukchel macha pan bani maku masani na lausing asoba kari su thoklak loi
1: adunita tai bang mina pamnada ba ji ba masa sigi lausing da tungil lurabadi itai bani kudong thiba soidana nanglarani
0: manita
1: kanaroi da ba wakhal dane wari tanaragum sita
0: ji ba masani na mana lotpada kanana khangbangang badori bano
1: wari toklase thabak no ulase thangnari ba lophum sida ai chung thokpa ngamre yengage adubuneta lainanga hapu hanaigana isase pun pun sin bagum tokre
0: ita
1: pangal phudokpa ngamdre ne heita
0: ita da thengnari bado engonda su thengnari bani ne hingda de hinga di ko khanduna pai krage khallora bani isas adubuneta sathi ne yekna bo oiriba lainanga hapu hanaigana isase khajin pun sin kreita
2: marai bo engjera seno ita anisi thawai hingnana ba chen brai bu mungphangi lambida chenchin bo oina thoklani si
3: ish wai hey khut ka si noi heloi re ta
4: hai kainu sina nokshik man gida hai nokshik nin he ish hapu hanai leina na masa se yumsin na chen na pai ka amat tangam dre ma
0: ಇತ್ತ ನೌಕ್ಸೆ ತಾಯಿ ಬಂಗ್ ಮೀಗಿ ಮಕ್ಕು ತತ್ತಾಕ್ರೆದು ಇತ ಇತ ನಾನ್ ತೋಕ್ ಪಂಗಮ್ಲರೋಯೆ ಕಂ ಗೌನಿ ಸಿದಿ ಇತ ಸಿರನಿ ಖಂಗ್ನ ಖಂಗ್ನ ಸಿರಂ ದಾಯಿಗೆ ಮಿ ಕುಪ್ ಸಿದ ಇತ ನಿ ಬುಬಿ ದಾಯಿ ಪಿಜರಿ ಕೈನ ರಸಿ ಕೋಯಿತ ಇತ ನೌಸೆ ಅರೋಯ್ಬ ಪುಂಗ್ ಫಮ್ಯೌ ಸಿಲ್ಲಕ್ಲೆ ಐದಿ ತೆಂಗ್ ಠಾಜರಿ ಅದುಗ ಮಹಾಂಗ್ನದಿ ಐಬು ಭಾವ ಫಂಜಬಗೆ ಹರಾವಜರಿ
5: ಓ ತದನ್
6: ಆ ದಾದುನ್ ಆ ತದುನ್ ತನದುನ ಭಾರಿ ದು ಕರಿನೊ
5: ತು ತು ತು ಉರ ಬ್ರೋ ಸೆ ಸೆ ಸೋನಂ ತಿ ಎಂಗಿರೋನೆ
6: ಓ ಐ ಐ ಹೈ ನೌ ಶೇಂಗ್ ನಿನ್ ಹೆ
5: ओ लाप्तक लाप्तक फोइन रबनी ना शेग ना उबीर मरोय दो भजत रो पैसा पायर सु लईगे हाइबद फंगदबा अतांग बनाव सेक से अछोन बाईगी दमक त ईश्वर ना चाजरो हन पीरबनी इस पाय बद मन मसुक छिर बसिनती सिंजु क सुर चार दी इस शाक से ओंठो न संघनिता
0: नों सी बीता सा हिता पाय बदाई नहे
5: ಪಾಯ್ದಿ ಪಾಯ್ದ ಮಕ್ಕೋಕ್ಸೆ ಖಂಗ್ರ ಮಖೋಂಗ್ ಮಸಾ ಕೌಜರಬಸು ಮಕ್ಕೋಕ್ತಿ ಥದಲ್ಲಬನಿ ನಾ ಪಾಯ್ಬದಿ ಗಮರೋಯ್ದ್ರ ಪರೆ ಮಸಿದು ಕೊಕ್ಷೆ ಮಸಿಸಿದ ಕಿಸಿಲಕೆ ಶಿಯೋರದಿ ತಹೋರೋಯ್ ಏಚ್
6: ತತ್ತುರಸೆ ನೌಕ್ಷೆ ಕಮ ಫಾವಸಿದ ಹರೌ ರಮಾನಿ ಹೆ ವಾ ಮಸೆ ಕಮ ತಂಗಾಂ ಕಿದ್ರೇನೆ ವಾ ಬಗ ಕೌ ಕ್ರಮಾನಿ ನೆ ಅಸ್ ಐ ಯು ಕರಿ ನೋಮ್ ತಂಗ್ ಫನ್ ರೆದ ಕೋ ಕರಿ ಮೋಮ್ ತಂಗ್ ಫಾರಬದಿ ನೋಂಗೈ ಕ್ರೆಂದಿನ ಮಂಗೊಂದಿಗಿ ಸಾಂಗ್ ತಾದನ ಬ
0: ಇತಾ ನೌ ಸೇಕ್ ನುಂ ಸಿಬಿ ತೈಬಂಗ್ ಮೀಗಿ ಮಚ್ಚಿನ್ ಜಾಕ್ ಓಯ್ನ ಪೋಕ್ಲುಬಗಿ ಮಹೈನೆ ಕನಾದಬು ನಿಂದ ತೌರುದೋಯ್ನೋ ಇತಾ ಇತಾ ಐಕೋಯ್ದಸು ತಾರೋಯ್ ಹನಿಂಗಾಯ್ ಲೈತಿಕೋ
1: ಮಹಿತಾ
0: ಇತಾ ನೌ ಸೇಕ್ಕಿ ಅವಾಬಸೆ
1: ಇತಾ ಥರಾಯ್ ಕುಪಿ
0: ಇತಾ
1: ಇತಾದ ಚಿಕ್ಸಿನ್ ಬಿಯುಕೋ ಐಗಿದಮಕ್ತದಿ ಖಂಡಿರುನು
0: ಪಿಬಂಸೆ ಸಿ ಯೌನ ಲುಸಿಲ್ಲಕ್ನ ಸಿಪಾ ಇತಾ